0: ಹೃದಯನೇತ್ರಿ ಜಯ ಜಯ ಜಯ ಪ್ರಿಯ ಭಾರತ ಜನಯಿತ್ರಿ ದಿವ್ಯ ಧಾತ್ರಿ ಜಯ ಜಯ ಜಯ ಶತಸಹಸ್ರ ನರನಾರಿ ಹೃದಯ ನೇತ್ರಿ ಸ್ಥಾಯಿ ಹೇ ಬಾತ್ ಪಹಲಾಂತರ ಜಯ ಜಯ ಸಶ್ಯಾಮಲ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಚಲಚ್ಚೇಲಾಂಚಲ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಸಬ್ನೆ ಲಿಖಾ ನಾ ಇಸ್ಕೆ ಆಗೆ ಜಯ ವಸಂತ
1: ಜಯ ವಸಂತ
0: ಕುಸುಮಲತಾ ಜಯ ವಸಂತ ಕುಸುಮಲತಾ
1: ಜಯ ವಸಂತ ಕುಸುಮಲತಾ
0: ಚಲಿತ
1: ಚಲಿತ
0: ಲಲಿತ
1: ಲಲಿತ
0: ಚೂರ್ಣ ಕುಂತಲ
1: ಚೂರ್ಣ ಕುಂತಲ
0: ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ
1: ಜಯ ವಸಂತ
0: ದೂಸರಿ ಲೈನ್ ಹೇ ಇಸ್ಕೆ ಬಾದ ತೀಸರಿ ಲೈನ್ ಜಯ ಮದೀಯ
1: ಜಯ ಮದೀಯ
0: ಹೃದಯಾಶಯ ಜಯ ಮದೀಯ ಹೃದಯಾಶಯ ಜಯ ಮದೀಯ ಹೃದಯಾಶಯ ಲಾಕ್ಷಾರುಣ
1: ಲಾಕ್ಷಾರುಣ
0: ಲಾಕ್ಷಾರುಣ ಪದಯುಗಲ ಎಕ್ ಬಾರ್ ಮೇ ಯಂತ್ರ ಪೂರ ಪಡ್ತಾ ಹೂ ಜಯ ಜಯ ಸಶ್ಯಾಮಲ ಸುಶ್ಯಾಮ ಚಲಚ್ಚೇಲಾಂಚಲ ಜಯ ವಸಂತ ಕುಸುಮಲತಾ ಚಲಿತ ಲಲಿತ ಚೂರ್ಣ ಕುಂತಲ ಜಯ ನದೀಯ ಹೃದಯಾಶಯ ಲಾಕ್ಷಾರುಣ ಪದಯುಗಲ ಇಸ್ಕೆ ಬಾದ ಥಾಯಿ ಅಚ್ಛಾ ದೂಸರಾಂತರ ಲಿಖೀಜಿಯ ಜಯ ದಿಶಾಂತ ಜಯ ದಿಶಾಂತ ಗತ ಶಕುಂತ ದಿವ್ಯಗಾನ
1: ದಿವ್ಯಗಾನ
0: ಪರಿತೋಷಣ
1: ಪರಿತೋಷಣ
0: ಜಯ ದಿಶಾಂತ ಗತ ಶಕುಂತ ದಿವ್ಯಗಾನ ಪರಿತೋಷಣ ಇಸ್ಕೆ ಬಾದ ಜಯ ಗಾಯಕ
1: ಜಯ ಗಾಯಕ
0: ವೈತಾಲಿಕ ವೈತಾಲಿಕ ಜಯ ಗಾಯಕ ವೈತಾಲಿಕ ಜಯ ಗಾಯಕ ವೈತಾಲಿಕ
1: ಜಯ ಗಾಯಕ
0: ವೈತಾಲಿಕ ಗಲ ವಿಶಾಲ
1: ಗಲ ವಿಶಾಲ
0: ಪಥ ವಿಹರಣ
1: ಪಥ ವಿಹರಣ

ಪರ್ವತ ವೈತಾಲಿಕ ಗಲ ವಿಶಾಲ ಪಥ ವಿಹರಣ ಇಷ್ಟಾಗಿ ಜಯ ಮದೀಯ ಮಧುರ ಗೇಯ ಜಯ ಮದೀಯ ಮಧುರ ಗೇಯ ಚುಂಡಿತ ಸುಂದರ ಚರಣ ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ ಪರಿಪೋಷಣ ಜಯ ಗಾಯಕ ವೈತಾಲಿಕ ಗಲ ವಿಶಾಲ ಪಥ ವಿಹರಣ ಜಯ ಮದೀಯ ಮಧುರ ಗೇಯ ಚುಂಡಿತ ಸುಂದರ ಚರಣ ಗಾನಾ ತೋ ಆಪ್ಲೋಗ್ ಲಿಖ ಲಿಯಾ ನಾ ಯೇ ಗೀತ ದಾದ್ರಾ ತಾಲ್ ಮೇ ಲಿಖಾ ಗಯಾ ಹೈ ಯೇ ತಾಲ್ ಮೇ ಛೇ ಮಾತ್ರೆ ಹೋತೆ ಹೈ ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಐಸಾ ತಬಲೆ ಕೆ ಸಾಥ್ ಸುನಿಯೇ

ಚಾರುಣ ಕದಯುಗಲ ದೂಸರಾ ಅಂತ ಐಸಿ ಪಡೆಯ ಒನ್ ಟೂ ತ್ರೀ ಒನ್ ಟೂ ತ್ರೀ ಜಯ ದಿಶಾಂತ ಗತ ಶಕುಂತ ದಿವ್ಯ ಗಾನ